ಸಕಲ ತಾಳ್ಪಾಚ ನಾಂದ ಬಾಣಿಯ ಓಟಾಸ್ತ್ರ ವಕ್ಷಣ ಬಾಣಿ ಮಾನ್ಯ ಕೀರ್ತಿ ಕಾಗರ್ ಕಾರ್ಕೆ ಪಡನ್ ಸುನಂದಿ ಬಾಲ್ ಬುದ್ಧಿ ವಕ್ಷಣಿ ದತ್ತಾರ್ಜಿಯೋ ಕೃಪಾ ಕರೋ ಸತ್ಯ ಪಿತಾಜಿಯೋ ಅಪನೆ ಬಚ್ಚೆ ಪಿತಾ